ಮಧ್ಯೆ ಬಾಡೋ ನೀಳ ನೀಳಾದ್ರಿ ನೀಳ ಪರ್ವತ ಸೆ ನೀಳ ಪರ್ವತರ ತುಮೆ ಅವತ ಗೋಟಿಯ ಧಬಳ ಹಸ್ತಿ ಸ್ವರೂಪ ನೀಳ ಪರ್ವತ ಛಾಡಿಕರಿ ಧೀರೆ ಧೀರೆ ಧೀರೆ ಧೀರೆ ಸಾ ತಾಳಧ್ವಜ ರಥ ಅಭಿಮುಖೆ ಯಾತ್ರಾ ಕರುಛಂತಿ ಪ್ರಭು ಕಿ ದೃಶ್ಯ ಕಿ ಅಪೂರ್ವ ದೃಶ್ಯ ಹೇ ಮೋರ ಭಕ್ತಗಣ ಹೇ ಶ್ರೋತಾ ಬಂಧುಗಣ ಆಪಣ ಮನೆ ಸಮಸ್ತೆ ಭಾವಚಕ್ಷುಕ್ಕು ಖೋಲಿ ದಿಯಂತು ಭಾವಚಕ್ಷುರೆ ದೇಖಂತು ಮಹಾಪ್ರಭು ಉಪರೆ ಟಿಕೆ ಟಿಕೆ ಇಂದ್ರ ವೃಷ್ಟಿ ಕರುಛಂತಿ ಮಹಾಪ್ರಭು ಸಂಪೂರ್ಣ ಊರ್ಧ್ವಮುಖ ಹೋಇ ಯಾಇಛಂತಿ ಓಪು